ಧ್ವರಾಣಾಂ ಗೋಪಾಮೃತಸ್ಯ ಋತಸ್ಯ ಗೋಪಾಮಧ್ವರಾಣಾಮಧ್ವರಾಣಾಂ ಗೋಪಾಮೃತಸ್ಯ ಗೋಪಾಮೃತಸ್ಯ ಋತಸ್ಯ ಗೋಪಾಂ ಗೋಪಾಮೃತಸ್ಯ ದೀದಿ ವಿಂದೀದಿ ವಿಮೃತಸ್ಯ ಗೋಪಾಂ ಗೋಪಾಮೃತಸ್ಯ ದೀದಿ ವಿಂ ಋತಸ್ಯ ದೀದಿ ವಿಂದೀದಿ ವಿಮೃತಸ್ಯ ಋತಸ್ಯ ದೀದಿ ವಿಂ ದೀದಿ ವಿಮಿತಿ ದೀದಿ ವಿಂ.

ಕರ್ಮಾಣಿ ಶುಣ್ವತೇ ಶುಣ್ವತ ಇತಿ ಶುಣ್ವತೇ ಏಕಮೇಕಂ ಸುಶಸ್ತಿಭಿಃ ಸುಶಸ್ತಿಭಿರೇಕಮೇಕಮೇಕಮೇಕಂ ಸುಶಸ್ತಿಭಿಃ ಏಕಮೇಕಮಿತ್ಯೇಕಂ ಏಕಂ ಸುಶಸ್ತಿಭಿರಿತಿ ಸುಶಸ್ತಿಭಿಃ ಅಧಾರಯಂತ ವನ್ಹಯೋ ವನ್ಹಯೋ ಧಾರಯಂತಾಧಾರಯಂತ ವನ್ಹಯಃ ವನ್ಹಯೋ ಭಜಂತ ಭಜಂತ ವನ್ಹಯೋ ವನ್ಹಯೋ ಭಜಂತ ಅಭಜಂತ ಸುಕೃತ್ಯಜಾ ಭಜಂತ ಭಜಂತ ಸುಕೃತ್ಯಜಾ ಸುಕೃತ್ಯಯೇತಿ ಸುಕೃತ್ಯಜಾ ಭಾಗಂ ದೇವೇಷು ದೇವೇಷು ಭಾಗಂ ಭಾಗಂ ದೇವೇಷು ದೇವೇಷು ಯಜ್ಞಿಯಂ ಯಜ್ಞಿಯಂ ದೇವೇಷು ದೇವೇಷು ಯಜ್ಞಿಯಂ ಯಜ್ಞಿಯಮಿತಿ ಯಜ್ಞಿಯಂ.